ಕಣಿಯರ್ ಉಂದೋದ ಮಾನು ಗ್ಯೋರಿರನು ಯಾಲ್ಪೀಲ ಮರ್ಗರೀದ ಕಿಂದೋ ಬುರಿಯಷ್ಟು ಐ ಪಾರಲೋ ಮಿವ್ ಪಾರಲ ವಿದನಿಯ ರಸ್ಪಾವುತಲ ಪ್ರಸೋಲ ವಿದನು ಯಾಯ್ ಪಾರಲೋ ಮಿವ್ ಪಾರ ರಸ್ಪಾವುತಲ ಪ್ರಸೋ ಐ ಪೀಲ ಮರ್ಗರೀದಲ ವಿದನಿಯ ಕೆದ್ದೋ ನೋಳ ರಸ್ನೋಳ ವಿದನು